ಧೃಣಿ ಪಾತು ಶಿರೋದೇಶಂ ಸೂರ್ಯ ಪಾತು ಲಲಾಟಕಂ ಆದಿತ್ಯೋ ಲೋಚನೆ ಪಾತು ಶ್ರುತಿಂ ಪಾತು ದಿವಾಕರಃ ಘ್ರಾಣಂ ಪಾತು ಸದಾ ಪಾನು ಮುಖಂ ಪಾತು ಸದಾ ರವಿಃ ಜಿಹ್ವಾ ಪಾತು ಜಗನ್ನೇತ್ರ ಕಂಠಂ ಪಾತು ವಿಭಾವಸುಃ ಸ್ಕಂಧೌ ಗ್ರಹವತಿಃ ಪಾತು

ಲಕ್ಷಣಕಾರಕಃ ವಿಷಮಸ್ಥಾನ ಸಂಭೂತಾಂ ಪೀಡಾಂ ಹರತು ಮೇ ರವಿಃ ರೋಹಿಣೀಶ ಸುಧಾ ಮೂರ್ತಿ ಸುಧಾ ಗಾತ್ರ ಸುದಾಶನಃ ವಿಷಮಸ್ಥಾನ ಸಂಭೂತಾಂ ಪೀಡಾಂ ಹರತು ಮೇ ವಿದುಃ ಭೂ

ಸೃಣಿ ಪಾತು ಶಿರೋ ದೇಶಂ ಸೂರ್ಯ ಪಾತು ಲಲಾಟಕಂ ಆದಿತ್ಯೋ ಲೋಚನೆ ಪಾತು ಶ್ರುತಿಂ ಪಾತು ದಿವಾಕರಃ ಘ್ರಾಣಂ ಪಾತು ಸದಾ ಪಾನು ಮುಖಂ ಪಾತು ಸದಾ ರವಿಃ ಜಿಹ್ವಾ ಪಾತು ಜಗನ್ನೇತ್ರ ಕಂಠಂ ಪಾತು ವಿಭಾವಸುಃ ಸ್ಕಂಧೌ ಗ್ರಹವತಿಃ ಪಾತು

ಮಣಿ ದ್ವಾದಶಾತ್ಮಕಟಿಂ ಪಾತು ಸವಿತಾ ಪಾತು ಸಕ್ತಿನಿ ಗುರು ಪಾತು ಸುರ ಶ್ರೇಷ್ಠೋ ಜಾನುನಿ ಪಾತು ಭಾಸ್ಕರ ಜಂಘೆ ಮೇ ಪಾತು ಮಾತಾಂಡೋ ಗುಲ್ಫೋ ಪಾತು ದಿಶಾಪತಿ ಪಾದೌ ಪಾತು ದಿನಮಣಿ ಪಾತು ಮಿತ್ರೋಖಿಲಂ ವಪುಃ ಆದಿತ್ಯ ಕವಚಂ ಪುಣ್ಯಂ ಅಭೇದ್ಯ ವಚ್ಚ ಸನ್ನಿಭಂ.

ಭೂಷಣಂ ಜಾನುಸ್ತಂಭ ಮಹಸ್ತಾಭ್ಯಾಂ ಚಾಪೇ ಶುಭರ ಪಾಣಿನಂ ಚತುರ್ಭುಜಂ ಮೇಷವಾಹಂ ವರದಂ ಚ ಧರಾಸುತಂ ಶಕ್ತಿಶೂಲ ಗದಾ ಖಡ್ಗಂ ಜ್ವಾಲಾ